ಕಿಯ ಅದೂಹ ಅದಾಗ ಅಶ ಪ್ರತಾಪೇಖಿಯ ನ ಕರಮ ನ ಪರಮ ನ ಕರಂ ಕು ಪ್ರಭಾವ ನ ಯಂತ್ರ ನ ಮಂತ್ರ ನ ಯಂತ್ರ ನ ತಂತ್ರ ನ ಮಂತ್ರ ಕುರಲಾವ ನ ಶಾಲ ನ ಶೇದ್ರ ನ ಶೇದ್ರ ಕೋ ಸ್ವರೂಪ ಅಭಂಗ ಅನಂಗ ಗಂಜಸಿ ವಿಭೂತ ನ ಕಾಮ ನ ಕ್ರೋಧ.